ಜಂ ತರಗಡದೋಂ ತರಗಡದೋಂ ಕಹೇಂ ತ ಜಂ ತಕಜಂ ತಕಜಂ ತರಗಡದೋಂ ತರಗಡದೋಂ ಕಥೇಂ ತ ಕಥೇಂ ತ ತಕ ತೀಂ ತಾಂ ತ ತೀವಿ ತ ಜನುತಾಂ.